ಯಾಂ ತಾಲ್ಲಿನ್ ನಗರೆ ತತ್ರತ್ಯ ವಿದೇಶಮಂತ್ರಿಣಾ ಮಾರ್ಗುತ್ಸಾಹ್ಯಕನ ಇತ್ಯನೇನ ಸಹ ಮೇಲನಂ ವಿಹಿತವಾನ್. ಉಭಾಭ್ಯಾಂ ನೇತೃಭ್ಯಾಂ ಭಾರತ್ ಎಸ್ಟೋನಿಯಾ ದೇಶಯೋಃ ಮಧ್ಯೆ ವ್ಯಾಪಾರ ನಿವೇಶ ಅಂಕಿಕೀಯ ಪರಿವರ್ತನ ಸೈಬರ್ ಸುರಕ್ಷಾ ಪ್ರೌದ್ಯೋಗಿಕಿ ಚೇತ್ಯೇಷು ಕ್ಷೇತ್ರೇಷು ಸಹಯೋಗಸ್ಯ ಸುದೃಢೀಕರಣ ವಿಷಯೆ ವಿಚಾರ ವಿಮರ್ಶ ಕೃತಃ. ಅನಂತರಂ ಸಾಖ್ಯಕನ ಇತ್ಯಸ್ಯ ಉಪಸ್ಥಿತೌ ಮಂತ್ರಿಣಾ ಭಾರತ್ ಎಸ್ಟೋನಿಯಾ ವ್ಯಾಪಾರ ಮಂಚಂ ಅಪಿ ಅಭಿಸಂಬೋಧಿತಂ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಗತರಾತ್ರೌ ಪಶ್ಚಿಮ ಬಂಗಾಳ ರಾಜ್ಯಸ್ಯ ತ್ರಿದಿವಸೀಯಾಯಾಂ ಯಾತ್ರಾಯಾಂ ಸಿಲಿಗುಡಿ ಇತ್ಯತ್ರ ಸಂಪ್ರಾಪ್ತವಾನ್. ಸಿಲಿಗುಡಿ ನಗರಸ್ಯ ಬಾಗ್ಡೋಗರಾ ವಿಮಾನಸ್ಥಾನಕೆ ಆಗಮನಾವಧೌ ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರಿಣಾ ಸುವೇಂದು ಅಧಿಕಾರಿಣಾ ತಸ್ಯ ಸ್ವಾಗತಂ ವಿಹಿತಂ. ಶ್ರೀಶಾಹ ಅದ್ಯ ಜುಮಾಗಾಚ್ ನಗರಸ್ಯ ಸೀಮಾಚೌಕಿ ಇತ್ಯತ್ರ ವಿಎಸ್ಎಫ್ ಇತ್ಯಸ್ಯ ಅಷ್ಟಾದಶಮಂ ಬಟಾಲಿಯನ್ ಇತ್ಯಸ್ಯ ಭ್ರಮಣಂ ಕರಿಷ್ಯತಿ. ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಭಾರತೀಯ ಕ್ರೀಡಿಕಾ ತಥಾ ದ್ವಿವಾರಂ ಒಲಿಂಪಿಕ ಪದಕ ವಿಜೇತ್ರಿ ಪಿವಿ ಸಿಂಧುಃ ಅದ್ಯ ಪ್ರಾತಃ ಟೋಕಿಯೋ ನಗರೆ ಜಾಪಾನ್ ಓಪನ್ ಕ್ರೀಡಾಯಾಃ ಮಹಿಳಾ ಏಕಲಸ್ಯ ಉಪಾಂತ್ಯಚಕ್ರೀಯ ಸ್ಪರ್ಧಾಯಾಂ ಚೀನದೇಶಸ್ಯ ಚೇನ್ ಯುಫೇಯ್ ಸಮ್ಮುಖೀಕರಿಷ್ಯತಿ ಇತಿ ವಾರ್ತಾಃ.